0: ಪಟ್ಟೆ ಸುಖಮಿಟೆ ಚೇತರಾಮನಾಮ ಪಟ್ಟೆ ಸುಖಮಿಟೆ ಚೇತರಾಮನಾಮ ಅವ ಸಮುದ್ರ ಸುಖಜನಾವ ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮನ
1: ಪರಮ ಶಾಂತಿ ಸುಖ ನಿಧಾನ
0: ಅತ್ತ ಜನರ ಜೀವನ ಧನ ಕೇಕರಾಮನ ಭಕ್ತ ಜನರ ಜೀವನ ಧನ ಕೇಕರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ